ಇಸೈ ಅಸಿ ತಹಂಜಕ್ಕಿಬಗ ಲೋಯ್ನನ ಗಸಿಗೆ ಅಕೈರೋಲ್ ಲಾಂಥೋಕ್ಚಬ ಮತಾಂಗಸಿದ ಲೋಯ್ಜರಿ ಗಸಿಗೆ ಅಕೈರೋಲ್ದ ಲಾಂಥೋಕ್ಚಕ್ಕಿಬಸಿಂದಿ ಲೈಮಕುಜಂ ಅಚೌಬಿದಗಿ ಪೇನ ಆಲ್ ಮಣಿಪುರ್ ಮ್ಯೂಜಿಕ್ ಅಸೋಸಿಯೇಷನ್ಗೆ ಸೈಸಕ್ಪಸಿಂಗ್ನ ಸಕ್ಪ ಇಮಾ ಲೈಬಾಕ್ಪು ಖುರುಂಜಬ ಇಸೈ ಸೈರೆಂಬ ನಿಕುಂಜ ಅತೋಮ್ ಲೈಶೋನ್ ಇಸೈಗಿ ಸೈಸಕ್ಕಿಬಸಿಂಗ್ ಅಹನ್ ಥೇಮ್ ಸರೋಜ್ ಬಲಾ ದೇವಿ ಹೈಖಾಮ್ ಲೋಕೇಂದ್ರ ಸಿಂಗ್ ಅಮದಿ ಥೋಕ್ಚೋಮ್ ಚಂದ್ರಬಲಾ ಸೈರೆಂಕಿಬಸಿಂಗ್ ಮಥಂಗ್ಸಿದ್ನ ಯುಮ್ನಾಮ್ ಜೋಯ್ಕುಮಾರ್ ಸಿಂಗ್ ಹಿದಾಮ್ ಅಚೌಬ ಸಿಂಗ್ ಅಮದಿ ಸಂಗ್ಲಾಕ್ಪಂ ಅಚೌ ಶರ್ಮಾ ಥೋರಂ ಸಂದೋಕ್ತಿನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯ್ ಜನೆಲ್ದಗಿದಿ.

ಹೈಕ್ರು ಅತಿಂಬಾ ಮಹಿ ಚಾಮಸ್ ಅಮ ಕೊಹಿ ಚಾಮಸ್ ಅಮತಂಗ ತಿನ್ನರಗ ನುಮಿತ್ ಕುದಿಂಗ್ ಥಕ್ಲಬದಿ ಹಕ್ಚಾಂಗ್ ನೋಯ್ ಪೆದಲ್ಲಿ ಖೋಂಗ್ ಹಾಂಬ ಮಪ್ಪುಂಗ್ ಫಹಲಿ ಅಮದಿ ಇಸಿಂಗ್ ಪಹಲಿ. ಹೈಕ್ರು ಮಕು ಗ್ರಾಮ್ ತರೇತ್ ಮನಾಹಿ ಮಕು ಗ್ರಾಮ್ ತರೇತ್ ಚಾಂಗ್ ಚಪ್ ಮನನ ತಿನ್ನಬ ಸಿಬು ಆಯುರ್ವೇದ ಶಾಸ್ತ್ರೀಯದ ತ್ರಿಫಲಾ ಹೈನ ಕೌವಿ. ತ್ರಿಫಲಾ ಗ್ರಾಮ್ ತರುಕ್ ಕೊಹಿದ ತೋತುನ ಚಾರಗ ಇಸಿಂಗ್ ಅಸಾಬ ಖರ ಥಕ್ಪದ ನುಂಗ್ಶಂಗಿ ಅನಾಬದ ಖ್ವಾಯ್ದಗಿ ಕಾನಹಲ್ಲಿ. ಹಿದಾಕ್ ಅಸಿನ ನಾಪು ಕಾಬ ಫಹಲ್ಲಿ ಕೋಕ್ ಗಾವ್ಬ ಫಹಲ್ಲಿ ಮಸಿನ ಧಾತು ನಾಯ್ ಚಾಬ ಇಸಿಂಗ್ ಹೇನ ಚಟ್ಪ ಇಸಿಂಗ್ ಮನಂ ನಂಥಿಬಸು ಫಹನ್ಬ ಗಮ್ಮಿ.

0: ತಾವಿರಿಬಸೆ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ದಗಿನಿ ಹೌಜಿಕ್ ಮಣಿಪುರಿದ ಮರುವೈಬ ಪಾವು ತಾವಿರಸಿ
1: ಆಕಾಶವಾಣಿ ಇಂಫಾಲ್ ಹೌಜಿ ಪಾವುಗೆ ಮರುವೈಬ ಪಾವುದ ಮಣಿಪುರಿ ಡಿಜಿಪಿ ಮುಕೇಶ್ ಸಿಂಗ್ನ ಹೈರಿ ಎಂಟಿ ಇಂಟರ್ಜೆನ್ಸ್ ಆಪರೇಷನ್ ಕಿ ಥವಕ್ ಕಣ್ಕಟ್ಪ ಅಮಸುಂಗ್ ಆಯ್ನಮತಿ ಲೇವಾಕಿ ಮಯೋಗ್ದ ಥವಕ್ ತೋಬಸಂಗಿ ಮಥಕ್ದ ಅಕನ್ಬ ಮೀಟಿಂಗ್ ಸಂಗ್ಬಗೆ ತಂಗಾಯ್ ಫದಬ ಲೈ ಪೊಲೀಸ್ನಸು ಮಿಯಾಂಗಿ ಥವಕ್ ತೋಬದ ಥಕ್ಸಿ ಕಾಸಿ ಪುಕ್ಚೆಲ್ ಸೇಂಗ್ಬ ಮತ್ತು ಪೊಲೀಸ್ಗೆ ಸಿನ್ಫಮ್ಗ ಮರಿ ಲೈನಬ ನೀತಿ ನಿಯಮಸಿಂಗ್ ಗಾಕ್ನ ಚೆನ್ನಬಸು ಡಿಜಿಪಿನ ಅಪೀಲ್ ತೋರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನುಮಿಟ್ಹುಮ್ನಿಗೆ ಒಬ್ಬ ಕೊಂಗ್ಚಟ್ಟ ಹಯಂಗ್ದಗೆ ಸ್ಲೋವಾಕ್ ರಿಪಬ್ಲಿಕ್ದ ಸತ್ಕನಿ ಕೊಂಗ್ಚಟ್ ಅಸಿದ ಶ್ರೀ ಮೋದಿ ಅಮದಿ ಸ್ಲೋವಾಕ್ ರಿಪಬ್ಲಿಕ್ ಪ್ರಧಾನ ಮಂತ್ರಿ ಫಿಕೋ ಅನಿನ ಲೇವಾಗನಿಗೆ ಸಾಕು ಥೊರಾಂಗಿ ಮತಾಂಗ್ದ ವರಿ ಸಾನಗನಿ ಶ್ರೀ ಮೋದಿನ ರಾಷ್ಟ್ರಪತಿ ಪೆಲೆಗ್ರಿನಿಗೆ ಚುಕ್ನದುನ ವರಿ ಸಾನಗನಿ ಹೈರಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನ ತೋನ್ ತೋನ್ಬ ಮಿಸೈಲ್ ಸಿಂಗಾಕ್ ತುಂಗ್ನಬಗಿದಮಕ್ ಪುಟೋಕ್ಪ ಖುಲಾಯ್ ಮೈ ಪಾಕ್ನ ಸಾಂಗಿಂಗ್ ತೌಕಿಬಗಿದಮಕ್ ಮಾಕ್ಸೆಲ್ ಮಂತ್ರಿ ರಾಜನಾಥ್ ಸಿಂಗ್ನ ಥಗಟ್ಪ ಪುಂದ್ರೋಕೆ ಸಾಂಗಿಂಗ್ ಅಸಿ ಮೈ ಪಾಕ್ ಪಂಗಂಬ ಅಸಿನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಾಕ್ಟೋಪಂಗಂಬ ಲೇವಾಕ್ಸಿಂಗ್ ಮನುಗ್ದ ಭಾರತ್ ಚು ಅಮ ಓರಗನಿ ಮಪಾನ್ ಥೌರ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ನ ಅಮೆರಿಕಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋಗ ವರಿ ಸಾನದನ ಅಮೆರಿಕಾಗೆ ನವೀನ ಅಟ್ಯಾಕ್ ತೋರಪದ ಭಾರತ್ ಮಚ ಅಹುಮ್ ಹಾಟ್ಗೆ ಬಗ್ಗೆ ಥೌಂಬು ಅಕನ್ಬ ಮೋಂಗ್ದ ಯಾನಿಂಗ್ದವ ಪುಂದೋಕ್ರೆ ಮಾಕ್ಸಿಲ್ ಮಂತ್ರಿ ರಾಜನಾಥ್ ಸಿಂಗ್ನ ಹೈರಿ ಆಪರೇಷನ್ ಸಿಂಧೂದ ಲೇವಾಗಸಿನ ಸಾಜಬ ಮಿಸೈಲ್ ಸಿಸ್ಟೆಮ್ನ ಸಿಂಗ್ತಾನಿಗಾಯ್ ಓಯ್ನ ಲೌಕಿಬ ತೊಕ್ತಾಂಗ್ ಅದುನ ಲೇವಾಗಸಿನ ಮಾಕ್ಸಿಲ್ಗೆ ಲಮ್ದ ಥಿಜಿನ್ಬ ಅಮದಿ ಮರಿ ಲೇನಬ ಕುಲಾಯ್ಸಿಂಗ್ ಪುಟೋಕ್ಪದ ಕುಮಂಗ್ ಸೌಕ್ಸಿಲಿ ಹೈಬ ತಕ್ಲಿ ಮೆಕ್ಸಿಕೋ ಕನಾಡಾ ಅಮದಿ ಅಮೆರಿಕಾನ ಯುಂಬು ಓಯ್ದುನ ಸತರಿಬ ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರುಕಿ ಗಸಿ ಅಯುಕ್ ಸಾನಕಿಬ ಗ್ರೂಪ್ ದಿಗೆ ಮೆಟ್ಸಮರ ಯುಂಬು ಅಮೆರಿಕಾನ ಪ್ಯಾರಾಗ್ವೆಪು ಪಂಜಿಲ್ ಅಹುಮ್ ಅಮದ ಮೈಥಿಬ ಪೀಕ್ರೆ ಹೌಕಿಬ ಅಹಿಂಗ್ ನೊಂಗೈ ಮತ್ತು ಪುಂಗ್ ತರಾನಿಥುಯ್ ಮಖಾಯ್ದ ಕನಾಡಾಗಿ ಟೊರೊಂಟೋ ಸ್ಟೇಡಿಯಂದ ಸಾನಕಿಬ ಗ್ರೂಪ್ ದಿಗೆ ಮೆಟ್ಸಮರ ಯುಂಬು ಕನಾಡಾ ಅಮದಿ ಬೋಸ್ನಿಯಾ ಅಂಡ್ ಹರ್ಜಗೋವಿನ ಪಂಜಿಲ್ ಅಮಮಂ ಚನ್ನದುನ ಥ್ರೋ ಸತ್ಕ್ರೆ ಪೌಲುಚರೆ
0: ತೊಂಗಾನ್ ತೊಂಗಾನ್ಬ ಥೌರಂ ಕಯಾ ಸಂದೋಕ್ತುನ ತಹಂಜರಿ ಬಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ದಗಿನಿ

ಮಥಂಗ್ದ ಲನ್ ಥೋಕ್ಚರಿ ಚಪ್ಪು ಫಿಲ್ಮ್ದಗಿ ಸುರೇನ್ಗಿ ಖೊಂಜಲ್ದ ಸತ್ಯಜಿತ್ ಬಿ ಕೆನ ಸೈರೆಂಬ ತೆನಾವ್ ಹೆಚ್ ಡಿನ ಸೈರಾಂಗ್ಬ ಫಿಲ್ಮ್ ಇಸೈ ಇಸೈ ಅಸಿಬು ಖೊಯ್ದಾಬಿದುನ ಖನ್ಬಿರಕ್ಪನ ಸಕೇತ್ತಗಿ ರೋಸ್ನಿ ಶರಾಂಗ್ ಥೇಮ್ ಖುದೋಲ್ ತಮ್ಜರಿ ತಾಮಿನಸೈ.

0: ಮಖಲ್ ಮಥಿಲ್ಗಯಾಗಿ ಥೊರಂ ಕೆಯ ಸಂದೋಕ್ತುನ ತಹಂಜರಿಬಾಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗೈ ಚನೆಲ್ದಗಿನಿ. ಹೌಜಿಕ್ ಅಯೋಕ್ಕಿ ಪುಂಗ್ ತರಾತಾರೆ ಮಣಿಪುರಿದ ಮರುವೊಯ್ಬ ಪಾವ್ ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಪಾವ್ಗಿ ಮರುವೊಯ್ಬ ಪಾವ್ದ ಕೇಂದ್ರಗಿ ಕ್ಯಾಬಿನೆಟ್ ಸೆಕ್ರೆಟರಿ ಡಾಕ್ಟರ್ ಟಿ ವಿ ಸೋಮಾನಾಥನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ಟಿಎಗಿ ಡೈರೆಕ್ಟರ್ ಜನರಲ್ ಅಭಿಷೇಕ್ ಸಿಂಗ್ ಉನ್ನದುನ ಅಮುಕ್ ಹನ್ನ ಪಾಂಗ್ತೋಕದೊರಿಬ ನೆಟ್ ಪರೀಕ್ಷೆಗೆ ಸೆಮ್ ಸಾರಿಬ ಸಿಂಗ್ ಸಿಂಖ್ರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸ ಮಯಂಕೈನಿಪಾನ್ ಸೂಬ ರೆಗ್ಯುಲರ್ ಕೋರ್ಸ್ ಅದಿ ಸ ಮಣಿಪುಮಾಥೊಯ್ ಸೂಬ ಟೆಕ್ನಿಕಲ್ ಗ್ರಾಜುಯೇಟ್ ಪೋಸ್ಟ್ಗೆ ಪಾಸಿಂಗ್ ಔಟ್ ಪೆರೇಡ್ ಎಂಗ್ಸಿಂಖ್ರೆ. ಅಹಾನ್ಬೊ ಇನ್ನ ನುಪಿ ಕೆದೇಸಿಂಗ್ನ ಪಾಸಿಂಗ್ ಔಟ್ ಪೆರೇಡ್ ತ ನುಪ ಕೆದೇಸಿಂಗ್ ಲೋಯ್ನ ಮಾರ್ಚ್ ಪರ್ಸ್ತಕ್ಕಿ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಲಿಸಿಂಗ್ ಅನಿ ಕುಂತರು ಪಾಂಗ್ತೋಕದಬ ನುಮಿತ್ ನಿಪಾನ್ ಇಂಖಕ್ ಐಸಲಪ್ಪಗ ಲೋಯ್ನ ಮಾಲೆಮ್ಗೆ ಮಫಮ್ ಕೆಯಾದ ನುಮಿತ್ ಅಸಿಬ ಪಾಲನ್ ತೌನಬ ಸೆಮ್ ಸಾಬ ಹೌನರೆ. ಸಹಿ ಅಸಿಗೆ ಒಯ್ನ ನುಮಿತ್ ಅಸಿಗೆ ಪಾಲನ್ ತೌನ್ಗೆ ವಾಖಲೊಂದಿ ಅಹಲ್ ಒಯ್ರಬಸು ಯೋಗ ತೌದನ ಹಕ್ಸಾಂಗ್ ಫನ ಲೈಬ ವಾಫಮ್ ಅಸಿನೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನ ತೊಂಗಾನ್ ತೊಂಗಾನ್ಬ ಮಿಸೈಲ್ ಸಿಂಗ್ ಗಾಕ್ಥೋಕ್ನಬಗಿದಮಕ್ ಪುಥೋಕ್ಪ ಖುಲಾಯ್ ಮಾ ಇಪಾಕ್ನ ಸಾಂಗ್ಯಂಗ್ ತೌಕಿಬಗಿದಮಕ್ ಗಾಕ್ ಸೇಲ್ ಮಂತ್ರಿ ರಾಜನಾಥ್ ಸಿಂಗ್ನ ಥಾಗಟ್ಪ ಫೊಂಗ್ದೋಕ್ರೆ. ಸಾಂಗ್ಯಂಗ್ ಅಸಿ ಮಾ ಇಪಾಕ್ಪ ಗಂಬ ಅಸಿನ ಇಂಟರ್ ಕಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಾಕ್ಥೋಕ್ಪ ಗಂಬ ಲೈಬಾಕ್ಸಿಂಗ್ ಮನುಗ್ದ ಭಾರತ್ಸು ಅಮ ಒಯ್ರಗನಿ ಹೈರಿ. ಮಪಾನ್ ಥರು ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ನ ಯುಎಸ್ಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋಗ ಉನ್ನದುನ ಅಮೆರಿಕಾಗೆ ನೆಭಿನ ಅಟ್ಯಾಕ್ ತೊರಕ್ಪದ ಭಾರತ್ ಮಚ ಅಹೋಮ್ ಹಾಕಿಬಗೆ ಥವಂಗ್ಬು ಅಕನ್ಬ ಮೊಂಗ್ದ ಯಾನಿಂಗ್ದಬ ಫೊಂಗ್ದೋಕ್ರೆ. ಗಾಕ್ಸೆಲ್ ಮಂತ್ರಿ ರಾಜನಾಥ್ ಸಿಂಗ್ನ ಹೈರಿ ಆಪರೇಷನ್ ಸಿಂಧೂರ್ದ ಲೈಬಾಕ್ ಅಸಿನ ಸಾಜಬ ಮಿಸೈಲ್ ಸಿಸ್ಟಮ್ ಸಿಂಗ್ನ ಸಿಂಗ್ಥಾನಿಂಗಾಯ್ ಒಯ್ನ ಲೌಕಿಬ ಥೌದಾಂಗ್ ಅದುನ ಲೈಬಾಕ್ ಅಸಿನ ಗಾಕ್ಸೆಲ್ಗೆ ಲಂದ ಥಿಜಿನ್ಬ ಅಮದಿ ಮರಿ ಲೈನಬ ಖುಲಾಯ್ಸಿಂಗ್ ಪುಥೋಕ್ಪದ ಕುಮಂಗ್ ಚೌಕ್ಸಿಲಿ ಹೈಬ ತಾಕ್ಲಿ. ಭಾರತ್ಗೆ ಬ್ಯಾಡ್ಮಿಂಟನ್ ಸಾನರೋಯ್ ಪಿ ವಿ ಸಿಂಧೂನ ವರ್ಲ್ಡ್ ಚಾಂಪಿಯನ್ ಅಕಾನೆ ಯಮಾಗುಚಿಗ ಆಸ್ಟ್ರೇಲಿಯನ್ ಓಪನ್ಗೆ ನುಪಿಗೆ ಸೆಮಿಫೈನಲ್ದ ಲಂಬ ತೌನರಗನಿ. ಸಗ್ನಾಯರಬ ಬ್ಯಾಡ್ಮಿಂಟನ್ ಸಾನರೋಯ್ ಅನಿ ಅಸಿ ಸಿಡ್ನಿದ ಸಾನಗನಿ. ಅಮಸುಂಗ್ ಮೆಕ್ಸಿಕೋ ಕನಾಡಾ ಅಮದಿ ಅಮೇರಿಕಾನ ಯುಂಬು ಒಯ್ದು ಸತ್ತರಿಬ ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರು ಕಿಂಗ್ ಅಸಿ ಅಯುಕ್ ಸಾನಕಿಬ ಗ್ರೂಪ್ ದಿಗಿ ಮ್ಯಾಚ್ ಅಮದ ಯುಂಬು ಅಮೇರಿಕಾನ ಪೆರಾಗುವೆಬು ಪಾಂಜಲ್ ಅಹೋಮ್ ಅಮದ ಮೈಥಿಬ ಪಿಖ್ರೆ. ಹೌಕಿಬ ಅಹಿಂಗ್ ನುಂಗಾಯ್ ಮತ್ತುಂಗ್ ಪುಂಗ್ ತರಾನಿಥೊಯ್ ಮಖಾಯ್ದ ಕನಾಡಾಗಿ ಟೊರೊಂಟೋ ಸ್ಟೇಡಿಯಂದ ಸಾನಕಿಬ ಗ್ರೂಪ್ ಬಿಗಿ ಮ್ಯಾಚ್ ಅಮದನ ಯುಂಬು ಕನಾಡಾ ಅಮದಿ ಬೋಸ್ನಿಯಾ ಅಂಡ್ ಹರ್ಜೆಗೋವಿನಾ ಪಾಂಜಲ್ ಅಮಮ್ ಚನದುನ ಡ್ರೋ ಸತ್ಖ್ರೆ. ಪಾವ್ ಲುಯ್ಜರೆ.

ಕಾವೇರಿ ಅಸೆಂಬ್ಲಿ ಮುಲಾನ ನೈತೊಮ್ ಸಕ್ಪ ಇಸೈ ಅಮ ಕುದಲ್ಗೆ ಅರೋಯ್ಬ ಅಸಿದಿ ಖುನ್ಜೋಯ್ ಕುಮಾರ್ಗೆ ಖೊಂಜೆಲ್ದ ಇಸೈ ಅಮ ಕುದಲ್ ತಮ್ ಜರಿ ತಾಮಿನಸಿ.

0: ꯑꯇꯩ ꯙꯔꯃꯗꯁꯨ ꯃꯥꯅ ꯃꯥꯅ ꯅꯤꯡꯖꯔꯤꯕ ꯂꯥꯏꯁꯤꯡꯗ ꯊꯃꯣꯏ ꯁꯦꯡꯅ ꯆꯪꯖꯔꯕꯗꯤ ꯏꯁꯣꯔꯒꯤ ꯃꯅꯥꯛ ꯌꯧꯖꯩ ꯑꯗꯨꯒ ꯑꯃꯨꯛ ꯍꯟꯅ ꯄꯣꯛꯇꯦ ꯍꯥꯏꯕꯁꯦ ꯊꯥꯖꯅꯔꯛꯏ ꯑꯗꯨꯅ ꯚꯛꯇꯤ ꯍꯥꯏꯕꯁꯤ ꯏꯁꯣꯔꯒꯤ ꯃꯐꯝꯗ ꯆꯞ ꯌꯨꯡꯅ ꯅꯨꯡꯁꯤꯕ ꯍꯥꯏꯕꯁꯤꯒ ꯂꯣꯏꯅꯅ ꯆꯪꯖꯕ ꯑꯗꯨꯕꯨꯅꯤ ꯈꯪꯒꯗ꯭ꯔꯥ ꯑꯗꯨꯅ ꯚꯛꯇꯤ ꯍꯥꯏꯕꯁꯤ ꯃꯤ ꯑꯃꯅ ꯆꯞ ꯌꯨꯡꯅ ꯏꯁꯣꯔꯒꯤ ꯃꯐꯝꯗ ꯆꯪꯖꯗꯨꯅ ꯏꯁꯣꯔ ꯐꯪꯖꯕ ꯍꯥꯏꯕꯗꯨꯗ ꯂꯨꯝꯅ ꯂꯧꯅꯩꯀꯣ
1: ꯕꯥꯕꯥ ꯁꯤꯒꯤ ꯃꯨꯕꯃꯦꯟꯁꯦ ꯀꯔꯝꯕ ꯃꯇꯝꯗꯒꯤ ꯍꯧꯔꯛꯄꯒꯦ
0: ꯚꯛꯇꯤꯒꯤ ꯋꯥꯈꯜꯂꯣꯟ ꯑꯁꯤ ꯈ꯭ꯔꯤꯁꯇꯒꯤ ꯆꯍꯤꯆꯥ ꯍꯧꯒꯠꯂꯛꯄꯒꯤ ꯑꯁ꯭ꯋꯥꯏꯗ ꯂꯥꯛꯈꯤꯕꯅꯤ ꯍꯥꯏꯅ ꯂꯧꯅꯩ ꯑꯗꯨꯒ ꯚꯥꯔꯠꯇ ꯏꯍꯥꯟ ꯍꯥꯟꯕ ꯑꯣꯏꯅꯗꯤ ꯈꯥ ꯚꯥꯔꯠ ꯂꯣꯝꯗꯒꯤ ꯁꯥꯏꯕ ꯅꯥꯏꯅꯔ ꯁꯤꯡ ꯑꯗꯨꯒ ꯕꯩꯁꯅꯥꯕꯥꯏꯠ ꯑꯜꯕꯥꯔꯁꯤꯡꯅ ꯍꯧꯗꯣꯔꯛꯄꯅꯤ ꯍꯥꯏꯅ ꯂꯧꯅꯩꯀꯣ ꯑꯗꯨꯒ ꯃꯁꯤꯒꯤ ꯋꯥꯈꯜꯂꯣꯟꯁꯤ ꯃꯈꯣꯏꯅ ꯁꯪꯒꯝ ꯁꯥꯍꯤꯇ꯭ꯌꯗꯒꯤ ꯂꯧꯔꯛꯄꯅꯤ ꯑꯗꯨꯒ ꯃꯁꯤꯕꯨ ꯁ꯭ꯀꯣꯂꯔꯁꯤꯡꯅ ꯂꯝꯕꯣꯏꯕꯁꯤꯡꯅ ꯑꯋꯥꯡ ꯚꯥꯔꯠꯇ ꯄꯨꯗꯨꯅ ꯁꯟꯗꯣꯛꯈꯤꯕꯅꯤ ꯌꯥꯝꯅ ꯃꯃꯤꯡ ꯆꯠꯄ ꯚꯛꯇꯤ ꯂꯝꯕꯣꯏꯕ ꯈꯔꯒꯤ ꯃꯃꯤꯡ ꯄꯟꯕ ꯇꯥꯔꯕꯗꯤ ꯃꯅꯥꯗꯥꯎ ꯃꯍꯥꯔꯥꯁꯇ꯭ꯔꯗꯒꯤ ꯅꯥꯝꯗꯦꯕ ꯑꯃꯗꯤ ꯇꯨꯀꯥꯔꯥꯝ ꯀꯣ ꯑꯗꯨꯒ ꯕꯦꯡꯒꯣꯜꯗꯅ ꯆꯩꯇꯦꯅ ꯄꯟꯖꯥꯕꯇꯒꯤ ꯒꯨꯔꯨ ꯅꯥꯅꯛ ꯎꯠꯇꯔ ꯄ꯭ꯔꯗꯦꯁꯇꯒꯤ ꯀꯕꯤꯔ ꯑꯃꯗꯤ ꯔꯃꯥꯅꯟꯗ ꯔꯥꯖꯁꯊꯥꯟꯗꯒꯤ ꯃꯤꯔꯥꯕꯥꯏ ꯑꯗꯨꯒ ꯑꯁꯥꯝꯗꯅ ꯁꯪꯀꯔ ꯗꯦꯕ ꯍꯥꯏꯕꯁꯤꯡ ꯑꯁꯦ ꯄꯟꯕ ꯌꯥꯏꯀꯣ
2: ꯑꯗꯣ ꯕꯥꯕꯥ ꯚꯛꯇꯤ ꯃꯨꯕꯃꯦꯟꯠꯇ ꯌꯥꯎꯔꯤꯕ ꯂꯝꯕꯣꯏꯕꯁꯤꯡꯁꯤꯒꯤ ꯃꯔꯝꯗꯁꯨ ꯈꯤꯇꯪ ꯈꯤꯇꯪ ꯍꯥꯏꯕꯤꯌꯣꯕ ꯌꯥꯝ ꯈꯪꯅꯤꯡꯉꯦ
0: ꯑꯩꯒꯤ ꯑꯩꯒꯤ ꯈꯥ ꯚꯥꯔꯠꯇ ꯔꯃꯥꯅꯨꯖꯥ ꯍꯥꯏꯕ ꯕꯤꯁꯅꯨ ꯅꯤꯡꯖꯕ ꯂꯝꯕꯣꯏꯕ ꯑꯃ ꯂꯩꯔꯝꯃꯤꯀꯣ ꯃꯍꯥꯛꯅ ꯃꯥꯒꯤ ꯃꯅꯥꯏ ꯇꯨꯡꯏꯟꯕꯁꯤꯡꯗ ꯃꯤꯑꯣꯏꯕꯅ ꯏꯁꯣꯔꯗ ꯅꯨꯡꯁꯤꯕꯒ ꯂꯣꯏꯅꯅ ꯆꯪꯖꯔꯒ ꯏꯁꯣꯔ ꯐꯪꯖꯒꯅꯤ ꯍꯥꯏꯅ ꯇꯝꯕꯤ ꯃꯍꯥꯛꯅ ꯏꯍꯥꯟ ꯍꯥꯟꯅ ꯅꯨꯡꯁꯤꯕꯅ ꯏꯁꯣꯔ ꯐꯪꯖꯒꯅꯤ ꯍꯥꯏꯕꯁꯦ ꯇꯝꯕꯤꯈꯤꯕꯅꯤꯀꯣ ꯕꯥꯇꯩꯀꯣ ꯃꯍꯥꯛꯅ ꯇꯝꯕꯤꯔꯤꯕꯁꯤ ꯃꯍꯥꯛꯀꯤ ꯁꯤꯁ꯭ꯌ ꯔꯃꯥꯅꯟꯗ ꯍꯥꯏꯕꯁꯤꯅ ꯃꯈꯥ ꯆꯠꯊꯈꯤ ꯔꯃꯥꯅꯟꯗ ꯍꯥꯏꯕꯁꯤꯅ ꯑꯦꯂꯥꯕꯥꯠꯇ ꯄꯣꯛꯄꯅꯤ ꯃꯍꯥꯛꯀꯤ ꯒꯨꯔꯨ ꯔꯃꯥꯅꯨꯖꯥꯅ ꯕꯤꯁꯅꯨ ꯅꯤꯡꯂꯕꯁꯨ ꯃꯥꯗꯤ ꯔꯥꯝ ꯁꯤꯇꯥ ꯑꯣꯏꯅ ꯅꯤꯡꯏ ꯀꯣ ꯑꯗꯨꯒ ꯃꯍꯥꯛꯅ ꯏꯍꯥꯟ ꯍꯥꯟꯅ ꯍꯤꯟꯗꯤꯗ ꯚꯛꯇꯤ ꯋꯥꯈꯜꯂꯣꯟ ꯑꯁꯦ ꯁꯟꯗꯣꯛꯈꯤ ꯑꯗꯨꯒ ꯃꯥꯒꯤ ꯇꯨꯡꯏꯟꯕꯁꯤꯡꯗꯤ ꯖꯥꯠ ꯙꯔꯃ ꯃꯥꯟꯅꯗꯕ ꯀꯌꯥ ꯑꯃ ꯌꯥꯎꯏ
2: ꯕꯕꯥ ꯚꯛꯇꯤ ꯍꯥꯏꯔꯒ ꯕꯦꯡꯒꯣꯜ ꯍꯦꯛ ꯍꯦꯛ ꯄꯟꯕ ꯇꯥꯏ ꯁꯤꯅ ꯀꯩꯒꯤꯅꯣ
0: ꯚꯛꯇꯤ ꯍꯥꯏꯔꯒ ꯕꯦꯡꯒꯣꯜ ꯄꯜꯂꯤꯕꯁꯦ ꯆꯩꯇꯦꯅ ꯍꯥꯏꯕ ꯑꯃ ꯂꯩꯔꯝꯃꯦ ꯑꯗꯨꯅꯅꯤ ꯆꯩꯇꯦꯅ ꯍꯥꯏꯕꯁꯤ ꯕꯦꯡꯒꯣꯜꯒꯤ ꯅꯗꯤꯌꯥ ꯍꯥꯏꯕꯗꯨꯗ ꯄꯣꯛꯄꯅꯤ ꯃꯍꯥꯛꯇꯤ ꯀ꯭ꯔꯤꯁꯅ ꯅꯤꯡꯏ ꯃꯁꯥꯒꯤ ꯆꯍꯤ 22 ꯁꯨꯕꯗ ꯒꯌꯥꯗ ꯆꯠꯂꯨꯏ ꯑꯗꯨꯒ ꯂꯝꯕꯣꯏꯕ ꯑꯃꯅ ꯀ꯭ꯔꯤꯁꯅ ꯅꯤꯡꯕꯒꯤ ꯂꯥꯏꯃꯤꯡ ꯂꯧꯕꯤꯈꯤꯕꯅꯤ ꯚꯥꯔꯠꯀꯤ ꯃꯐꯝ ꯑꯌꯥꯝꯕ ꯀꯣꯏꯅ ꯆꯠꯂꯤ ꯑꯗꯨꯕꯨ ꯒꯌꯥꯗ ꯑꯌꯥꯝꯕ ꯂꯩꯈꯤ ꯃꯍꯥꯛꯅ ꯀ꯭ꯔꯤꯇꯟ ꯍꯥꯏꯕ ꯖꯒꯣꯏ ꯁꯥꯗꯨꯅ ꯏꯁꯣꯔꯒꯤ ꯃꯤꯡ ꯁꯣꯟꯖꯕꯒꯤ ꯃꯑꯣꯡꯁꯦ ꯁꯟꯗꯣꯛꯄ ꯍꯧꯈꯤ ꯍꯥꯏꯕꯗꯤ ꯁꯟꯗꯣꯛꯂꯝꯃꯤ ꯃꯍꯥꯛꯀꯤꯁꯨ ꯂꯥꯏꯅꯤꯡ ꯇꯤꯟꯅꯗꯕ ꯖꯥꯠ ꯇꯤꯟꯅꯗꯕ ꯇꯨꯡꯏꯟꯕ ꯀꯌꯥ ꯑꯃ ꯂꯩꯈꯤꯀꯣ ꯑꯗꯨꯒ ꯚꯛꯇꯤꯒꯤ ꯂꯝꯕꯣꯏꯕꯤ ꯃꯤꯔꯥꯕꯥꯏ ꯍꯥꯏꯕꯗꯨ ꯅꯣꯏ ꯇꯥꯔꯕꯣ
2: ꯇꯥꯔꯦ ꯕꯕꯥ ꯃꯤꯔꯥ ꯚꯖꯟ ꯀꯥꯏꯅꯁꯨ ꯌꯥꯝꯅ ꯍꯥꯏꯅꯩꯌꯦ
0: ꯆꯨꯝꯃꯤ ꯆꯨꯝꯃꯤ ꯃꯤꯔꯥꯕꯥꯏ ꯍꯥꯏꯕꯁꯦ ꯔꯥꯖꯄꯨꯠ ꯅꯤꯡꯊꯧ ꯃꯆꯥꯅꯨꯄꯤꯅꯤꯀꯣ ꯃꯍꯥꯛꯁꯤ ꯔꯥꯖꯄꯨꯠ ꯅꯤꯡꯊꯧꯀꯣꯜ ꯑꯃꯗꯁꯨ ꯂꯨꯍꯣꯡꯈꯤ ꯑꯗꯨ ꯑꯣꯏꯔꯕꯁꯨ ꯃꯍꯥꯛꯅꯗꯤ ꯀ꯭ꯔꯤꯁꯅꯗ ꯂꯨꯍꯣꯡꯒꯅꯤ ꯍꯥꯏꯅ ꯑꯗꯨꯝ ꯂꯩꯈꯤꯀꯣ ꯃꯍꯥꯛꯀꯤ ꯅꯨꯄꯥ ꯂꯩꯈꯤꯗ꯭ꯔꯕ ꯇꯨꯡꯗ ꯃꯍꯥꯛ ꯀ꯭ꯔꯤꯁꯅ ꯅꯤꯡꯖꯔꯒ ꯕ꯭ꯔꯤꯟꯗꯥꯕꯣꯟꯗ ꯂꯩꯈꯤ ꯑꯗꯨꯒ ꯅꯈꯣꯏ ꯀꯕꯤꯔ ꯍꯥꯏꯕ ꯃꯃꯤꯡ ꯑꯃꯗꯤ ꯇꯥꯔꯕ
1: ꯕꯕꯥ ꯃꯃꯤꯡꯗꯤ ꯇꯥꯔꯦ
0: ꯀꯕꯤꯔ ꯍꯥꯏꯕꯁꯤ ꯔꯃꯥꯅꯟꯗ ꯍꯥꯏꯕꯗꯨꯒꯤ ꯂꯨꯅ ꯇꯧꯖꯕ ꯁꯤꯁꯅꯤ ꯃꯍꯥꯛꯀꯤ ꯄꯣꯛꯄ ꯑꯗꯨꯒ ꯑꯉꯥꯡ ꯑꯣꯏꯔꯤꯉꯩꯒꯤ ꯄꯨꯟꯁꯤꯒꯤ ꯃꯔꯝꯗ ꯑꯌꯥꯝꯕꯅ ꯀꯌꯥ ꯈꯪꯅꯗꯦ ꯃꯍꯥꯛꯅ ꯏꯁꯣꯔꯗꯤ ꯑꯃꯠꯇꯅꯤ ꯑꯗꯨꯒ ꯃꯥꯒꯤ ꯃꯁꯛ ꯃꯑꯣꯡ ꯂꯩꯇꯦ ꯍꯥꯏꯅ ꯃꯥꯅ ꯍꯥꯏ ꯃꯨꯔꯇꯤ ꯂꯥꯠꯄꯁꯨ ꯌꯥꯈꯤꯗꯦ ꯃꯥꯗꯤ ꯀꯕꯤꯔꯅ ꯏꯁꯣꯔꯗꯤ ꯑꯃꯠꯇꯅꯤ ꯃꯤ ꯃꯤꯗꯨꯅ ꯃꯥꯅ ꯃꯥꯅ ꯄꯥꯝꯖꯕ ꯃꯃꯤꯡ ꯊꯣꯟꯖꯕꯅꯤ ꯍꯥꯏꯅ ꯍꯥꯏꯔꯝꯃꯤ ꯑꯗꯨꯒ ꯌꯥꯝ ꯅꯨꯡꯉꯥꯏꯕ ꯋꯥꯔꯤ ꯑꯃꯗꯤꯅꯦ ꯃꯥꯅ ꯁꯤꯔꯕ ꯃꯇꯝꯗ ꯃꯥꯒꯤ ꯍꯛꯆꯥꯡꯁꯤ ꯍꯤꯟꯗꯨꯁꯤꯡꯒ ꯃꯨꯁꯜꯃꯥꯟꯁꯤꯡꯒ ꯍꯤꯟꯗꯨꯅꯤ ꯃꯨꯁꯜꯃꯥꯟꯅꯤ ꯍꯥꯏꯕꯒꯤ ꯃꯨꯟꯅꯩꯅ ꯍꯥꯏ ꯑꯗꯨꯗ ꯃꯁꯤ ꯇꯥꯏꯁꯤꯟꯕ ꯉꯝꯒꯗꯕ ꯑꯈꯪꯕ ꯃꯤ ꯑꯃꯗ ꯍꯪꯂꯨꯁꯤ ꯍꯥꯏꯅ ꯆꯠꯂꯨꯔꯒ ꯍꯜꯂꯛꯄ ꯃꯇꯝꯗ ꯍꯛꯆꯥꯡꯗꯣ ꯂꯩꯔꯝꯗ꯭ꯔꯦ ꯍꯥꯏꯅ ꯋꯥꯔꯤꯅꯦ ꯃꯥꯒꯤꯗꯤ ꯏꯁꯣꯔꯗ ꯆꯪꯖꯕꯗꯨꯅꯤ ꯃꯥꯅ ꯑꯗꯨꯅꯤ ꯑꯩꯅ ꯑꯗꯨꯅꯤ ꯍꯥꯏꯕ ꯂꯩꯇꯦ ꯄꯨꯝꯅꯃꯛ ꯑꯃꯠꯇꯅꯤ ꯍꯥꯏꯕꯁꯤꯅꯤꯀꯣ ꯑꯗꯨꯒ ꯅꯣꯏ ꯒꯨꯔꯨ ꯅꯥꯅꯛ ꯍꯥꯏꯕꯁꯤꯒꯤ ꯃꯃꯤꯡ ꯇꯥꯔꯕꯣ
2: ꯇꯥꯔꯦ ꯕꯕꯥ
0: ꯒꯨꯔꯨ ꯅꯥꯅꯛ ꯍꯥꯏꯕꯁꯤ ꯁꯤꯈ ꯙꯔꯃ ꯍꯧꯗꯣꯛꯂꯝꯕꯅꯤ ꯈ꯭ꯔꯤꯁꯇꯥꯕ꯭ꯗ 1969 ꯇꯥꯜꯋꯥꯟꯗꯤ ꯍꯥꯏꯕ ꯃꯐꯝ ꯑꯗꯨꯗ ꯄꯣꯛꯈꯤꯕꯅꯤꯀꯣ ꯒꯨꯔꯨ ꯅꯥꯅꯛꯅ ꯃꯁꯛ ꯃꯑꯣꯡ ꯂꯩꯇꯕ ꯏꯁꯣꯔꯗ ꯊꯥꯖꯈꯤ ꯑꯗꯨꯒ ꯑꯗꯨꯒꯨꯝꯕ ꯏꯁꯣꯔ ꯑꯗꯨ ꯐꯪꯖꯒꯦ ꯍꯥꯏꯔꯕꯗꯤ ಗುರು ಅಮತ ಸಂಜಗದವನೆ ಹೈನಾಯ ಲೈವ ಮಂತ್ರದ ಗುರು ನಾನಕ್ನ ಥಜರಂದೆ ಅದುಗ ಮೂರ್ತಿ ಲಾಟ್ಪ ಸುಮಾ ಯಾರಂದೆ ಕೊ ಹಿಂದೂ ಅಮದಿ ಮುಸ್ಲಿಂ ಅನಿಗೆ ಅಪುನ್ಮದೋ ಗುರು ನಾನಕ್ನ ಪಾಂಕಿ ಅದುಗ ನುಪಾ ನುಪಿ ಹೈಬ ಖಾಯ್ದನ ನುಂಗ್ಸೀಬ ಅಮದಿ ಅಮತ್ತ ಓಯ್ಬ ಹೈಬಸೆ ಮಾನ ತಂಬಿರಮಿ ನುಪಿ ಸಿಂಗ್ನ ನುಪಾ ಸಿಂಗ್ದಗಿ ಕರಿಸು ಹಂಥದೆ ಮಕ್ಕಳು ಸಬ್ ಪಾನಬ ಹಕ್ ಲೈ ದಾಯಿತ್ವ ಲೈ ಹೈಬಸೆ ಮಾನ ಲೌಟೋಕ್ಲಮೆ ಮಾಗಿ ಧರ್ಮಗಿ ಪೌಜಲ್ ಪಿಬದೋ ನುಪಿ ಸಿಂಗ್ಸು ತಾಬ ಯಾರಲಮೆ ಮಹಾನ ಮಯಾಮ್ ಪುನ್ನ ಸಾಮಿ ನಗದಬ ಲಂಗರ್ ಹೌದೋಕ್ಲಮೆ ಆಯ್ಕೊ ನಕೊಯ್ಬು ಸುಫಿ ಹೈಬಸಿ ತಾಕ್ರಬ್ರೋ ಇಸ್ಲಾಂ ಧರ್ಮ ಭಾರತ ಆರೋಗ್ಯ ಲೋಲೋನ್ ಕಾಂಬೂನ ಪೊರಪ್ತನ ಸಂದೋಪ ಹೌರಗಿ ಕೊ ಅದುದಗಿ ತರ್ಕ ಸಿಂಗ್ನ ಭಾರತ್ಗೆ ಮಸೇತ್ ಖರ ಲೋಕ್ಸಿಲಗ ಧರ್ಮ ಸಂದೋಕಿವನೆ ಸುಫಿ ಹೈಬಸಿ ಮುಸ್ಲಿಂ ಮಿಸ್ಟಿಕ್ ಸಿಂಗ್ ಮಿಸ್ಟಿಕ್ ಹೈಬಸಿ ನಕೊಯ್ದ ಕಮಾಯ್ನ ತಾಕದೋನೋ ಅದುಬು ಇಸಮ್ ಸಮ್ನ ಹೈರಬದ ಮಪು ಮಂಗೊಂಡ ಸಬ್ಜುಂಗ್ನ ಸಂಜಬ ಕಾಂಬೂನಿ ಕೊ ಸುಫಿ ಹೈಬಸಿನ ಅಸಿಯಂಬ ಹೈಬನೆ ಮಕೊಯ್ಸೆ ಇಶೋರ್ದ ಸಬ್ ಜುಂಗ್ನ ಸಂಜಬ ಮಿಯಾಮ್ಗೆ ಮರಕ್ತ ನುಂಗ್ಸಿಬಗೆ ಪೌಜಲ್ ಸಂದೋಪ ಕಾಂಬುನಿಕೊ ಭಕ್ತಿ ಲಂಬೋಯ್ಬಗುಮ್ನ ಮಕೊಯ್ಸು ಇಶೋರ್ಗ ಅಮತ್ತೋಯ್ಬ ಪಾಮಜಬ ಕಾಂಬುನಿ ಮಕೊಯ್ನ ಇಶೋರ್ದ ಸಂಜಬಗೆ ಫಜ ಫಜರಬ ಸೈರೇಂಗ್ಸಿಂಗ್ ಇರಮಿ ಅದುಗ ಸುಫಿ ಸಿಂಗಿಸು ಅವಾಂಗ್ಬ ಸಾಹಿತ್ಯ ಲೈಕೊ
1: ಬಾಬಾ ಸುಫಿ ಲಂಬೋಯ್ಬ ಹಾಯ್ಗದ್ರ ಮಕೊಯ್ಗೆ ಮರಮದ ಸುಖರ ಹಾಯ್ಬಿಯೋ
0: ಖ್ವಾಜಾಮುದ್ದೀನ್ ಸಿಸ್ತಿಸಿ ಭಾರತ ಲಿಸಿಂಗ್ ಅಮಗ ಸಾಮಗ ಮೌದ್ರಾ ನಿಥೋಯ್ದ ಲಾಕಿ ಅದುಗ ರಾಜಸ್ಥಾನ್ಗೆ ಅಜ್ಮೇರ್ದ ಖುಂದಾರನ ಲೈಕಿ ಬಾಬಾ ಫರೀದ್ ಹೈಬಸೆ ಮಾಗಿ ಶಿಷ್ಯನೆ ಮಾವನ ಹರಿಯಾಣಾಗಿ ಹೌಶಿ ಹೈಬ ಮಫಮ್ ಅದುದ ಇಶೋರ್ಗೆ ಅಸಿಯಂಗ್ ಮನುಂಗ್ಸಿಬಗೆ ಪೌಜಲ್ ಸಂದೋಕ್ತನ ಲೈರಮೆ ಅದುಗ ನಿಜಾಮುದ್ದೀನ್ ಔಲಿಯಾದಿ ಬಾಬಾ ಫರೀದ್ಗೆ ತುಂಗಿನ್ಬನೆ ಕೊ ಅದುಗ ಮಹಾಗಸಿ ಖ್ವಾಯ್ದಗೆ ಅಥೋಯ್ಬ ಸುಫಿ ಲಂಬೋಯ್ಬನಿ ಹೈನ ಲೌನೈ ಕೊ ಮಹಾಕ್ನ ಇಶೋರ್ಬು ನಿಂಗ್ಸಿಯೋ ಹೈಬಸೆ ಸಂದೋಕ್ಲಮಿ ಇಶೋರ್ಬು ನುಂಗ್ಸಿಬ ಹೈಬಸೆ ಮಿಯೋಯ್ಬಬು ನುಂಗ್ಸಿಬನಿ ಹೈರಮ್
2: ಬಾಬಾ ಮಣಿಪುರದಿ ಭಕ್ತಿ ಹೈಬಸೆ ಸತ್ನದಬ್ರ
0: ಅಖುಯಿ ಮಣಿಪುರದಸು ಹಿಂದೂ ಧರ್ಮಸೆ ನಿಂಗ್ಥೋಕ್ಸರಾಯಿರೋಂಗ್ಬನ ಪಾನ್ಬ ಮತಂದಗಿ ಮರಾತಾನ ಸಂಗ್ಲೆ ಹೈನ ಅದುಮ್ ಲೌವಿಕೊ ಮಾಗಿ ಮತುಂಗ ಮಹಾರಾಜ ಗಣಿಬ ನಿವಾಸ್ ಹೈನಸು ಖಂಗ್ನಬ ನಿಂಗ್ಥೋಕ್ ಪಾಮಹಿಬಗಿ ಮತಂದ ಹೇನ ಸಾವ್ನ ಲೈರೆ ಹಾಯ್ದಿ ಲಿಸಿಂಗ್ ಅಮಗ ಸಾತ್ರೇತ್ ಸುಮ್ನ ಮಾಪನ್ದಗಿನ ಲಿಸಿಂಗ್ ಅಮಗ ಸಾತ್ರೇತ್ ನಿಫು ನಿಪಾನ್ ಫಾವ ಅದುಬು ಬೈಕಚಂದ್ರ ಮಹಾರಾಜ್ಗೆ ಮತಂದದಿ ಹಿಂದೂ ಧರ್ಮ ಥೈದೋಕ್ನ ಗೌರಿಯ ವೈಷ್ಣವಿಜಮ್ ಹೈಬಸಿಗೆ ಹೇನ ವಾಂಗ್ಬ ಥಾಕ್ ಅಮದ ಲೈರೆ ಮದುಗೆ ಸಹಿನ ಸೋ ಲಿಸಿಂಗ್ ಅಮಗ ಸಾತ್ರೇತ್ ಹುಂಫು ಹುಮ್ದೊಯ್ದಗಿನ ಲಿಸಿಂಗ್ ಅಮಗ ಸಾತ್ರೇತ್ ಮಟ್ಫುದ್ರ ನಿಪಾನ್ ಫಾವ ಕೊ ಅದು ನಕೊಯ್ ತಾರಮ್ಮನಿ ಬೈಕಚಂದ್ರ ಮಹಾರಾಜ್ನ ಕಾಯ್ನದಗಿ ಯಾಲುಗ ಥೈಬೋಂಗ್ ಪಾಂಬಿದಗಿ ಹೌಜಿಗ್ ಲೈರಿಬ ಶ್ರೀ ಗೋವಿಂದಗಿ ಮೂರ್ತಿ ಸಿ ಸಾಕ್ಷಿ ಅದುಗ ಮಹಾಕ್ನ ರಾಸ್ ಲೀಲಾ ಹೈಬಸಿ ಹೌದೋಕ್ಲಮಿ ಮಣಿಪುರದ ಚಲಿಬ ವೈಷ್ಣವಿಜಮ್ ಅಸೆ ಭಕ್ತಿಗೆ ಮೈಗೈದ ಯಾಮ್ನ ಸಂಸಿನ್ಬ ವೈಷ್ಣವಿಜಮ್ನಿ ಅಖಂಗ್ ಅಹಿ ಸಿಂಗ್ನ ತಾಕಿಬದದಿ ಕೊ ಮಣಿಪುರ್ಗೆ ವೈಷ್ಣವಿಜಮ್ ಅಸಿದಿ ತೋಪ್ ತೋಪ ಮಸಿಗೆ ಹೌರಫಮ್ ಮೊಯ್ರಿಬ ಬೆಂಗೋಲ್ದ ಸತ್ನರಿಬ ವೈಷ್ಣವಿಜಮ್ ಅದುದಗಿ ಹೇನ ಫಜಬನಿ ಹೈನ ಹೈನೈ ಕೊ
1: ಬಾಬಾ ಮಣಿಪುರದ ಮುಸ್ಲಿಂ ಸಿಂಗ್ನ ಖುಂದಾಕಿವಸಿದಿ ಕರಂಬ ಮತಂದಗಿನೊ
0: ಹೈಗೆ ಮುನತಾವ್ ಖಗೇಂಬ ಮಹಾರಾಜ್ನ ಪಾನ್ಬ ಮತಂದ ಮುಸ್ಲಿಂ ಸಿಂಗ್ನ ಮಣಿಪುರದ ಖುಂಡಾಬ ಹೌಕಿ ಕೊ ಮಕೊಯ್ಗಿದಮ ಕೋನುಂಗ್ದ ಪಾಂಗಲ್ ಸಂಗ್ಲೇಲ್ ತಮ್ದುನ ಮಕೊಯ್ಗಿ ಪಿಬಂ ಯೆಂಗ್ಸಿನ್ಕಿ ಕಾಜಿಗಿ ಆಫೀಸು ಹಾಂಗ್ದೋಕಿ ಕೊ ಸಿಲೇಟ್ ಅಮದಿ ಅಸ್ಸಾಂದಗಿ ಚಂಚಿಲಪ್ಪ ಸಿಂಗ್ ಯಾವ್ನ ಮಣಿಪುರದ ಮುಸ್ಲಿಂ ಸಿಂಗ್ಗೆ ಮಸಿಂಗ್ ಥೂನ ಥೂನ ಹೆಂಗ್ಲೈ ಮಣಿಪುರದ ಖುಂದಾ ಲೈತಾ ಅದನ್ನ ಲೈರಪ್ಪ ಪಾಂಗಲ್ ಸಿಂಗ್ನ ಮಕೊಯ್ಗಿ ಧರ್ಮಗಿ ಸಣ್ಣ ಲೋನ್ಸ ಕಾಯ್ದಿನ ಸಲ್ಲಿ ಅದುಗ ಮೈತೈ ಲೋನ್ ಗಾಂಗಿ ಅದನ್ನ ಮಕೊಯ್ಬು ಮಿತೈ ಪಾಂಗಲ್ ಹೈನ ಖಂಗ್ಲೈ ಕೊ ಬಾಬಾ ಯಾಮ್ ಖಂಗೌರೆ ಬಿಮಾ ತಂಬಾ ನಂಗ್ದಿ ವಾರ ಮಣಿಬು ಅಸೈದೈ ಗಾಂಗ್ಲೈವ ಸಿಂಗ್ಸಿ
3: ಐಸು ಯಾಮ್ ನುಂಗಾಯ್ರೆ ತಾದಾ ಅಂಗಾಂಗ್ ಒಯ್ರಿಗೆ ಸ್ಕೂಲ್ ಕಾರಿಗೆ ಮತ್ತೆ ಮುನಿಂಗ್ಸಿಂಗ್ ನುಂಗಾಯ್ರೆ ತಾದಾ
0: ಅದುದಿ ಐ ಬಿಮಾ ರೋಮಿಕಾ
2: ಬಾಬಾ
0: ನಂಗ್ ಸಾಕ್ ಥೋಂಬ ಹುಲ್ಲುರೋ ಐ ಪುಖ್ರಿದಗಿ ಗಾ ಫಾರುರಗೆ ಸಾಕ್ ಸಾರ್ಗ ಹಲ್ಲೋಕೋ ಮತ್ತಮ್ ಸಿ ಥೇಂಗೆ ಬಾ
2: ಅದುದಿ ಹಯೆಂಗೈ ಸಲಾಕೆ ಬಾಬಾ
0: ಹೋಯ್ನೆ ಹೋಯ್ನೆ

ತಹಂಜರಿಬೆ ಇಸೈ ಅಸಿ ರಾಸ್ ಎಲಾಂಗ್ಬಮ್ ಅಮದಿ ಜೆನಾ ಖುಮಂಥೇಮ್ ಅನಿಗೆ ಅಪುನ್ಬ ಖೊಂಜೆಲ್ದ ರಾಸ್ ಎಲಾಂಗ್ಬಮ್ ಮಸಾಮಕ್ನ ಸೈರೆಂಗ್ಲಿಬ ಅಮಸುಂಗ್ ವಿಲ್ಸನ್ ನಿಂಗ್ಥೇಮ್ ಚಾನ ಸೈರಾಂಗ್ಲಿಬ ಇಸೈನಿ.

0: ਉਹ ਪ੍ਰੋਗਰਾਮ ਬਣਿਆ ਸੇ ਹੈਲਥ ਫॉर ਆਲ ਹੈ ਤੋਂ ਸਸਟੇਨੇਬਲ ਡਿਵੈਲਪਮੈਂਟ ਗੋਲ ਦਾ 2030 ਬੋਕਤਾ ਮੈਂਨਾ ਪੰਦਮ ਥਮੀ ਸੇ ਹੈਲਥ ਫॉर ਆਲ ਮੀ ਪੁੰ ਕੁਦੀ ਮਾਕਸਾਂ ਸਿੰਗਾ ਆਈ ਦੀ ਅਕਸਾਂ ਸਿੰਗ ਬਾਹਰ ਕਾ ਚੁਮਨੇਗੀ ਲੈਨਾਂ ਲੈਤਾ ਬਦੋ ਕਾ ਨਤੇ ਕੋ ਫਿਜ਼ੀਕਲ ਲੈਨਾਂ ਲੈਤਾ ਬਦੋ ਕਾ ਤੇ ਵਕਨ ਗਿਓ ਬਪੋਰ ਦੇ ਵਕਨ ਦਾ ਥੰਗਲ ਨੀ ਬਪੋਲਮ ਆਰਾਨ ਬਪੋਲਮ ਮੈਂ ਜੇ ਥੰਗਦਰ ਮਿਨਰਾ ਕਾ ਕੋਈ ਪੁਲਾ ਕੋਈ ਨਾ ਯਾਮ ਯਾਮਨਾ
1: ਵਕਨ ਤਾਂ ਨਾ
0: ਯਾਮ ਨੁਮਾਈ ਬਾ ਯਾਮ ਹੈਲਦੀ ਹੋਏ ਬਸ ਸੋਸਾਇਟੀ ਮੈਂ ਲੈ ਬਦੋ ਨੇ ਅਦੂਗੀ ਪੰਦਮ ਦੁ ਦੇ ਨੇ ਬ ਪੰਥੋ ਇਸੇ ਬ
1: ਡਾਕਟਰ ਲੋਸ਼ਾ ਲਕਵਾ ਸੀ ਦੀ ਕੋਈ ਅਲਬਿਨਿਜ਼ਮ ਨਾ ਨਾਰ ਗ ਲੈ ਬ ਮਿਓ ਸਿੰਗ ਦਾ ਕੁਨਾਈ ਨੇ ਯੇਂਗ ਲਿਬ ਮੀ ਯੇਂਗ ਸੇ ਡਾਕਟਰ ਗੀ ਮਾਈਕੇ ਦੇ ਗੀ ਨਸੀ ਮਾਲੇਮ ਗੀ International Albinism Awareness Day na lak pas dita lo sila po ina pausil ang tagbibiyo.
0: Ani, ay na, aroy ba na tamzang yung basi? Unsada ang mautok pa kuding magsi pataba po na wayan ba na dihay basi ma? Unsada ang mautok pa si mamang taki pataba pato wagi na dihay basi ma? Unsada ang mautok pa si long na ganun ba po na to wini hay basi ma lang ganun. Ano na, albinism gi matangdar lakchara gati ngoktorai ba unsa si karikumba haksang gi manung da torakada ba mathau ma putorakada ba por ma putorakada ba gi machu sangat ta ne aduna hai po si longna ba po natte hai bisi ma khangmin na ba ekhoi maya marakta dum tin ba da harau ta yang na ngai na lemin na ba ya ba condition amani ಅದುಗಿ ಮತ್ತ ಅದುಗೆ ಸಾಗುನರಿ ಬಾ ಮೀತು ಹೇನ ಮಾಗಿ ಪುಂಗಿನ ತೋಗು ಪಿನ್ನನವ ಮರಮಮೋಯ್ ದೈನೆ ಬಕೋ ಮ್ಯಾಂ ಪುಲಪ್ ನಾ ಭಾಪ್ತಾ ಮಿನರತಿ ಅದುನ ಉನ್ಸಾದ ಮಚು ಮೋ ತೋರಕಸೆ ಅಮಕ ಸಿದ ಲೈಸಲಪದ ಪನ್ನಿಂಗ ಬಸೆ ಅಕೋಯ್ ನಾ ಹೇ ತಾಬದ ಸು ಅದುಂ ತೋಯ್ನ ಸು ತೈ ತಾಬದ ದಿ ಕಿತಂ ನೋಯ್ ತಬ ಐನ ದಿ ದುಂ ಪಂಜೆ ಮ್ಯಾಂ ದ ಮಸಿ ವಾಹಿ ಸಮ ಸಿಜಿನ ನಬಿ ಕನೋನ ಉನ್ಸಾದ ಅಂಗು ಬ ಪಕ್ ಪ ಹೈ ದಿ ಸಿ ಖಕಿ ವಾನ ತಬ ಪಕ್ಸಲ ಲಪನ ತೇಬ ಮಪ್ಪಾನ್ದಗಿ ಲಾಗ ಕರಿಗು ಮಮ್ಮ ನಪ್ಸಲ್ಲರಬ ನತ್ತೇವ ಉನ್ಸಾದುಗಿ ಮಚು ಸಂಗಕ್ಕದವು ಪೋತು ಸಂಗಕ್ತವನೆ ಮನುಂಗಗಿ ತೋಕ ಪೋನೆ ಅನ್ನ ಅಂಗೋಬ ಪಕ್ಪ ವಾಹೇಸಿಮ ಡಿಸ್ಕ್ರಿಮಿನೇಟರಿ ಓಯ್ಬ ಪೋನ ಮೈನ್ ಲೋಜೇಬ ಸ್ಟಿಗ್ಮಾ ತೋಹನ್ಬ ಯಾಬ ಪೋನ್ ಮೋ ಲೋಜೇ ಅದನ ನಸಿ ಹೈಬ ನಮಿಸಿದೈದಿ ಉನ್ಸಾದ ಮೋ ಪೋಪ ಮಿದುಸು ಅಂಗೋಬ ಪಕ್ಪ ಹೈಬಿರುರನ ಅದು ಹೈದಬ್ದ ಕೋಯ್ದ ಕೈಂತ ಮಾಂಗ್ಜಬ ಲೈತೆ ಅದು ಹೈಗ ಕೋಯ್ದ ಕೈಂ ತೋಂಜಬ ಲೈತೆ ಅದು ಎದಿ ಮೀಗಿ ವಾಕನ್ದುದ ಕಾಯಿಗದಬ ಮೀಗಿ ವಾಕನ್ ಮಾಯದ ಪೋತು ಕೋಯ್ನ ಹೈಬಿದಮನ ಫೈಯ ಯಾನ್ ಹಾನ್ಬದ ಕೊಯ್ ಲೈಮಿನವ ಕೊಯ್ ಸೊಸೈಟಿ ಸಿ ಲೈರಿಬ ಯಾಮ್ ರೆಸ್ಪಾನ್ಸಿಬಲ್ ಒಯ್ಬ ನಾಗರಿಕಮ ಒಯ್ನ ಅದನ್ನ ಮಾನ ನುಂಗಾಯ್ತಿರಿಬ ಮಾಗಿ ವಾಕಲೊಂದ ನುಂಗಾಯ್ತಿರಿಬ ಫೌರಿ ಪೋಸಿ ಫಾವಂದಬ ಕೊ ಅದುಗಿ ಮತಕ್ತ ಎಕೊಯ್ನ ಅನಾಬದುಗಿ ಮರಮದ ಖಂಗ್ಮಿನರಗ ಅದುಗುಂಬ ಅನಾಬ ಮರಮದ ಖಂಗ್ದಬ ಸಾಗೋನ ಲೈರಿಬ ಮಿದೋ ಲಂಬಿ ಫಜನ ತಾಕ್ಪಿಬ ಹೈರಿಬ ಸಿಟಿ ನಂಗಿ ಅನಾಬ ಸಿಸಿನಿ ಡಾಕ್ಟರ್ ದ ತಾನಗದೌನಿ ಮಫಮ್ ಚಾನ್ ಚಕದೌನಿ ನುಂಸಾ ಫಜನ ನಾಥೋಕದೌನಿ ನತ್ರಗ ಸಿ ತೌಗದೌನಿ ಸಿ ತೌರೈದೌನಿ ಹೈಸಿ ಪುಲಪ್ ಖಂಗ್ಮಿನರಗ ꯑꯩꯈꯣꯏ ꯄꯨꯂꯞꯅ ꯑꯆꯨꯝꯕ ꯄꯥꯎꯖꯦꯜ ꯁꯦ ꯁꯟꯗꯣꯛꯃꯤꯟꯅꯁꯤ ꯑꯜꯕꯤꯅꯤꯖꯝ ꯁꯨꯛ ꯂꯩ ꯂꯩꯒꯅꯣ ꯍꯥꯏꯕꯗꯤ ꯌꯥꯔꯣꯏ ꯑꯜꯕꯤꯅꯤꯖꯝ ꯁꯨꯛ ꯇꯧ ꯇꯧꯔꯛꯑꯅꯣ ꯍꯥꯏꯕꯗꯤ ꯌꯥꯔꯣꯏ ꯌꯥꯝ ꯇꯥꯡꯅꯕꯗꯤ ꯊꯣꯛꯄ ꯄꯣꯠ ꯑꯃꯅꯤ ꯂꯥꯏꯕꯛ ꯐꯕꯗꯒꯤ ꯑꯩꯈꯣꯏꯒꯤ ꯄꯣꯄꯨꯂꯦꯁꯟꯁꯤꯗꯗꯤ ꯑꯗꯨ ꯂꯥꯛꯏꯕ ꯑꯗꯨꯒ ꯂꯣꯏꯅꯔꯤꯕ ꯃꯤꯗꯨꯁꯨ ꯑꯩꯈꯣꯏ ꯃꯌꯥꯝ ꯆꯪꯉꯒ ꯄꯨꯛꯅꯤꯡꯗꯨ ꯊꯧꯒꯠꯃꯤꯟꯅꯁꯤ ꯊꯧꯒꯠꯄꯤꯁꯤ ꯑꯗꯨ ꯃꯥꯁꯨ ꯍꯤꯡꯕꯒꯤ ꯃꯍꯥꯎ ꯈꯪꯅ ꯍꯤꯡꯕꯒꯤ ꯇꯟꯖꯥꯗꯣ ꯑꯗꯨ ꯄꯤꯃꯤꯟꯅꯁꯦ ꯅꯥꯏ ꯁꯨꯃꯥꯏꯅ ꯇꯝꯖꯩ
1: ꯌꯥꯝ ꯅꯨꯡꯉꯥꯏꯖꯔꯦ ꯉꯁꯤ ꯏꯟꯇꯔꯅꯦꯁꯅꯦꯜ ꯑꯜꯕꯥꯅꯤꯖꯝ ꯑꯦꯋꯥꯔꯅꯦꯁ ꯗꯦ ꯊꯧꯔꯝ ꯑꯁꯤꯒ ꯃꯔꯤ ꯂꯩꯅꯅ ꯗꯣꯛꯇꯔ ꯁꯂꯥꯝ ꯑꯣꯁꯥ ꯁꯤꯡ ꯁꯦꯅꯤꯌꯔ ꯗꯔꯃꯥꯇꯣꯂꯣꯖꯤꯁ ꯁ꯭ꯇꯦꯠ ꯂꯦꯄ꯭ꯔꯣꯁꯤ ꯑꯣꯐꯤꯁꯔ ꯃꯦꯗꯤꯀꯦꯜ ꯗꯤꯔꯦꯛꯇꯣꯔꯦꯠ ꯂꯝꯐꯦꯜ ꯄꯥꯠꯀ ꯉꯥꯏꯍꯥꯛ ꯎꯅꯕꯒꯤ ꯇꯟꯖꯥ ꯄꯤꯅꯕꯤꯕ ꯗꯣꯛꯇꯔꯕꯨ ꯍꯥꯏꯅꯤꯡꯉꯥꯏ ꯂꯩꯇꯅ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯃꯥꯏꯀꯩꯗꯒꯤ ꯊꯥꯒꯠꯆꯔꯤ
0: ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣꯁꯨ ꯃꯈꯩ ꯂꯩꯇꯅ ꯊꯥꯒꯠꯆꯕ ꯐꯣꯡꯗꯣꯛꯆꯔꯤ ꯑꯁꯤꯒꯨꯝꯕ ꯃꯌꯥꯝ ꯈꯪꯃꯤꯟꯅꯅꯕꯒꯤ ꯇꯟꯖꯥ ꯑꯃ ꯄꯤꯕꯤꯕꯒꯤꯗꯃꯛ
2: ꯏꯟꯇꯔꯅꯦꯁꯅꯦꯜ ꯑꯜꯕꯦꯅꯤꯖꯝ ꯑꯦꯋꯥꯔꯅꯦꯁ ꯗꯦꯒ ꯃꯔꯤ ꯂꯩꯅꯅ ꯗꯣꯛꯇꯔ ꯁꯂꯥꯝ ꯕꯣꯁꯥ ꯁꯤꯡ ꯁꯦꯅꯤꯌꯔ ꯗꯔꯃꯥꯇꯣꯂꯣꯖꯤꯁ ꯁ꯭ꯇꯦꯠ ꯂꯦꯄ꯭ꯔꯣꯁꯤ ꯑꯣꯐꯤꯁꯔ ꯃꯦꯗꯤꯀꯦꯜ ꯗꯤꯔꯦꯛꯇꯣꯔꯦꯠ ꯂꯝꯐꯦꯜꯒ ꯅꯕꯨꯡꯒ ꯎꯅꯗꯨꯅ ꯁꯥꯕ ꯋꯥꯔꯤ ꯋꯥꯇꯥꯏ ꯑꯁꯤ ꯉꯁꯤꯒꯤ ꯈꯨꯡꯒꯪꯒꯤ ꯊꯧꯔꯝꯒꯤ ꯑꯔꯣꯏꯕ ꯑꯣꯏꯅ ꯑꯁꯤ ꯂꯨꯄꯥ ꯇꯥꯃꯤꯟꯅꯔꯦ
3: ꯇꯥꯃꯤꯟꯅꯔꯦ ꯇꯥꯇꯣꯟ
2: ꯊꯧꯔꯝ ꯄꯨꯊꯣꯛꯄꯅ ꯔꯥꯏꯆꯟꯗ ꯁꯤꯡꯊꯥꯝꯅꯤ ꯑꯗꯨꯗꯤ ꯁꯦꯜꯕꯦꯝꯃ ꯇꯣꯉꯥꯟ ꯇꯣꯉꯥꯟꯕ ꯃꯈꯜ ꯃꯊꯦꯜꯒꯤ ꯊꯧꯔꯝ ꯀꯌꯥ ꯑꯁꯤꯁꯨ ꯇꯥꯃꯤꯟꯅꯈ꯭ꯔꯕꯅꯤꯅ ꯈꯨꯡꯒꯪꯒꯤ ꯊꯧꯔꯝ ꯂꯣꯏꯁꯤꯟꯖꯅꯕꯒꯤ ꯄꯨꯡꯖꯥ ꯑꯗꯨꯁꯨ ꯌꯧꯔꯛꯂꯦ ꯃꯇꯥꯡ ꯑꯁ꯭ꯋꯥꯏꯗ ꯏꯁꯤꯂꯨꯄꯥꯁꯨ ꯍꯟꯅꯅꯕ ꯇꯧꯔꯁꯤ
3: ꯐꯅꯤ ꯐꯅꯤ ꯇꯥꯇꯣꯟ ꯅꯆꯜꯁꯨ ꯍꯟꯖꯈ꯭ꯔꯒꯦ
2: ꯈꯨꯡꯒꯪꯒꯤ ꯊꯧꯔꯝ ꯇꯥꯕꯤꯔꯝꯂꯤꯕ ꯈ꯭ꯋꯥꯏ ꯄꯨꯝꯅꯃꯛꯄꯨ ꯑꯃꯨꯛꯀ ꯍꯟꯅ ꯏꯁꯤꯂꯨꯄꯥꯅ ꯈꯨꯔꯨꯝꯖꯔꯤ